0: ಹೂವನ್ನ
1: ಹೂವನ್ನ
0: ಏನ
1: ಏನ
0: ಏಯನ್ನ
1: ಏಯನ್ನ
0: ಅಯ್ಯನ್ನ
1: ಅಯ್ಯನ್ನ
0: ಓನ
1: ಓನ
0: ಓವನ್ನ
1: ಓವನ್ನ
0: ಅವ್ವನ್ನ
1: ಅವ್ವನ್ನ
0: ಅಕ್ಕನ
1: ಅಕ್ಕನ
0: ಬಲ್ಲಿನ ಮಾಂ
1: ಬಲ್ಲಿನ ಮಾಂ
0: ಎಂಗನ ನಮನ
1: ಎಂಗನ ನಮನ
0: ಮೆಲ್ಲಿನ ಮಾಂ
1: ಮೆಲ್ಲಿನ ಮಾಂ
0: ಜರಲ ವಡಲ
1: ಜರಲ ವಡಲ
0: ಇಡೆಯಿನ ಮಾಂ
1: ಇಡೆಯಿನ ಮಾಂ

ಮಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಮಗಣ ಯಗಣ ರಗಣ ಸಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ